0: ಕೈಯೇ ಬೇತಹಶ ಹೊಡೆದಂಗ ಗಾನ. ಫಿಲ್ಮ್ ಕಾ ನಾಮ ಆಪ್ಕೋ ಹೈ ಬತಾನಾ.
1: ನಿಕಲ್ ಕೇ ಆ ಘರ್ ಸೇ ಆ ಘರ್ ಸೇ, ಅರೆ ಭೈ ನಿಕಲ್ ಕೇ ಆ ಘರ್ ಸೇ ಆ ಘರ್ ಸೇ, ದುನಿಯಾ ಕಿ ರೌನಕ ದೇಖ ಫಿರ್ ಸೇ ದೇಖ ಲೇ ಫಿರ್ ಸೇ, ದುನಿಯಾ ಕಿ ರೌನಕ ದೇಖ ಫಿರ್ ಸೇ ದೇಖ ಲೇ ಫಿರ್ ಸೇ, ಅರೆ ಭೈ ನಿಕಲ್ ಕೇ ಆ ಘರ್ ಸೇ ಆ ಘರ್ ಸೇ.